ಇಂದ್ರೇಣ ಚ ಮರುತ್ವತಾ ಚ ಮರುತ್ವತಾ ಮರುತ್ವತಾ ಚ ಮರುತ್ವತಾ ಮರುತ್ವತೇತಿ ಮರುತ್ವತಾ ಆದಿತ್ಯೇಭಿಶ್ಚ ಚಾದಿತ್ಯೇಭಿರಾದಿತ್ಯೇಭಿಶ್ಚ ರಾಜಭಿಃ ಚ ರಾಜಭೀರಾಜಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ ಓಂ ಉತತ್ಯಂತ್ಯಮುತೋತತ್ಯಂಚಮಸಂ ತ್ಯಂಚಮಸಂಚಮಸಂತ್ಯಂತ್ಯಂಚಮಸನ್ನವಂ ಚಮಸನ್ನವನ್ನವಂಚಮಸಂಚಮಸನ್ನವಂತ್ವಷ್ಟೂಃ ನವಂತ್ವಷ್ಟುಸ್ತ್ವಷ್ಟುರ್ನವನ್ನವಂತ್ವಷ್ಟುರ್ದೇವಸ್ಯ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಃಕೃತಂ ದೇವಸ್ಯ ದೇವಸ್ಯ ನಿಷ್ಕೃತಂ ನಿಃಕೃತಮಿತಿ ನಿಹಿಕೃತಂ ಅಕರ್ತ ಚತುರಶ್ಚತುರೋ ಕರ್ತ ಅಕರ್ತ ಚತುರಃ ಪುನಃ ಚತುರಃ ಪುನಃ ಪುನಶ್ಚತುರಶ್ಚತುರಃ ಪುನಃ ಪುನರಿತಿ

ಕರ್ಮಾನಿ ಸುನ್ವತೆ ಸುನ್ವತ ಇತಿ ಸುನ್ವತೆ ಏಕಮೇಕಂ ಸುಶಸ್ತಿಭಿಃ ಸುಶಸ್ತಿಭಿರೇಕಮೇಕಮೇಕಮೇಕಂ ಸುಶಸ್ತಿಭಿಃ ಏಕಮೇಕಮಿತ್ಯೇಕಂ ಏಕಂ ಸುಶಸ್ತಿಭಿರಿತಿ ಸುಶಸ್ತಿಭಿಃ ಅಧಾರಯಂತವನ್ಹಯೋವನ್ಹಯೋಧಾರಯಂತಾಧಾರಯಂತವನ್ಹಯೋಭಜಂತವನ್ಹಯೋ ಭಜಂತ ವನ್ಹಯೋ ಭಜಂತ ಭಜಂತ ವನ್ಹಯೋ ವನ್ಹಯೋ ಭಜಂತ ಸುಕೃತ್ಯಯ ಅಭಜಂತ ಸುಕೃತ್ಯಯ ಸುಕೃತ್ಯಯ ಭಜಂತ ಭಜಂತ ಸುಕೃತ್ಯಯ ಸುಕೃತ್ಯಯೇತಿ ಸುಕೃತ್ಯಯ ಭಾಗಂ ದೇವೇಷು ದೇವೇಷು ಭಾಗಂ ಭಾಗಂ ದೇವೇಷು ಯಜ್ಞಿಯಂ ದೇವೇಷು ಯಜ್ಞಿಯಂ ಯಜ್ಞಿಯಂ ದೇವೇಷು ದೇವೇಷು ಯಜ್ಞಿಯಂ ಯಜ್ಞಿಯಮಿತಿ ಯಜ್ಞಿಯಂ ಓಂ.

ಹ್ವಯೇತಯೋರಿತಯೋರಿದಿತ್ತಯೋಸ್ತಯೋರಿತ್ಸ್ತೋಮಂ ಇತ್ಸ್ತೋಮೋ ಸ್ತೋಮಮಿದಿತ್ಸ್ತೋಮಮುಷ್ಮಸಿ ಸ್ತೋಮಮುಷ್ಮಸ್ಯುಷ್ಮಸಿ ಸ್ತೋಮೋ ಸ್ತೋಮಮುಷ್ಮಸಿ ಉಷ್ಮಸೀತ್ಯುಷ್ಮಸಿ ತಾಸೋಮೌ ಸೋಮಂತ ತಾಸೋಮೌ ಸೋಮಪಾತಮಾ ಸೋಮೌ ಸೋಮಪಾತಮಾ ಸೋಮಪಾತಮಾ ಸೋಮೌ ಸೋಮೌ ಸೋಮಪಾತಮಾ ಸೋಮಪಾತಮೇತಿ ಸೋಮಪಾತಮಾ ತಾ ಯಜ್ಞೇಷು ಯಜ್ಞೇಷು ತಾತ ಯಜ್ಞೇಷು ಪ್ರ ಯಜ್ಞೇಷು ಪ್ರಪ್ರ ಯಜ್ಞೇಷು ಯಜ್ಞೇಷು ಪ್ರಸಂಸತ ಪ್ರಸಂಸತ ಸಂಸತ ಪ್ರಪ್ರ

ಏಹ ಇಹ ಗಚ್ಚತಾಂ ಗಚ್ಚತಾಮಿಹೇಹ ಗಚ್ಚತಾಂ ಗಚ್ಚತಾಮಿತಿ ಗಚ್ಚತಾಂ ತಾ ಮಹಾಂತಾ ಮಹಾಂತಾ ತಾ ತಾ ಮಹಾಂತಾ ಸದಸ್ಪತೀ.

0: ಇಂದ್ರಾಗ್ನಿ ಸದಸ್ಪತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷಾ ಸದಸ್ಪತಿ ಇತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷೋ ರಕ್ಷ ಇಂದ್ರಾಗ್ನಿ ಇಂದ್ರಾಗ್ನಿ ರಕ್ಷ ಉಬ್ಜತಂ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ರಕ್ಷ ಉಬ್ಜತಮುಬ್ಜತಂ ರಕ್ಷೋ ರಕ್ಷ ಉಬ್ಜತಂ ಉಬ್ಜತಮಿತ್ಯುಬ್ಜತಂ ಅಪ್ರಜಾಃ ಸಂತು ಸಂತ್ವ ಪ್ರಜಾ ಅಪ್ರಜಾಃ ಸಂತ್ವತ್ರಿಣಾಃ ಸಂತ್ವತ್ರಿಣೋ ತ್ರಿಣಃ ಸಂತು ಸಂತ್ವತ್ರಿಣಾಃ ಅತ್ರಿಣ ಇತ್ಯತ್ರಿಣಾಃ ತೇನ ಸತ್ಯೇನ ಸತ್ಯೇನ ತೇನ ತೇನ ಸತ್ಯೇನ ಜಾಗೃತಂ ಸತ್ಯೇನ ಜಾಗೃತಂ ಜಾಗೃತಂ ಸತ್ಯೇನ ಸತ್ಯೇನ ಜಾಗೃತಮಧಿ ಜಾಗೃತಮಧ್ಯಧಿ ಜಾಗೃತಂ ಜಾಗೃತಮಧಿ ಪ್ರಚೇತುನೇ ಅಧಿ ಪ್ರಚೇತುನೇ ಪ್ರಚೇತುನೇಧ್ಯಧಿ ಪ್ರಚೇತುನೇ ಪದೇ ಪ್ರಚೇತುನೇ ಪದೇ ಪದೇ ಪ್ರಚೇತುನೇ ಪ್ರಚೇತುನೇ ಪದೇ ಪ್ರಚೇತುನ ಇತಿ ಪ್ರಚೇತುನೇ ಪದ ಇತಿ ಪದೇ ಇಂದ್ರಾಗ್ನಿ ಶರ್ಮ ಶರ್ಮೇಂದ್ರಾಗ್ನಿ ಇಂದ್ರಾಗ್ನಿ ಶರ್ಮ ಯಚ್ಛತಂ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ಶರ್ಮ ಯಚ್ಛತಂ ಯಚ್ಛತಂ ಶರ್ಮ ಶರ್ಮ ಯಚ್ಛತಂ ಯಚ್ಛತಮಿತಿ ಯಚ್ಛತಂ ಓಂ
1: ಓಂ ನಮಃ ಶಿವಾಯ ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org ಓಂ ನಮಃ ಶಿವಾಯ

ಜನಾಯ ನಮಃ, ಓಂ ಶಿಪಿವಿಷ್ಟಾಯ ನಮಃ, ಓಂ ತ್ರಿವಿಷ್ಟಪೇಶ್ವರಾಯ ನಮಃ, ಓಂ ವ್ಯಾಘ್ರೇಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ಧಾತ್ರೇ ನಮಃ, ಓಂ ಚಂದ್ರೇಶ್ವರಾಯ ನಮಃ, ಓಂ ವ್ಯಾಸೇಶ್ವರಾಯ ನಮಃ, ಓಂ ಯುಧಿನೇ ನಮಃ, ಓಂ ಯಜ್ಞಕೇಶಾಯ

0: ಆನ ಇಂದ್ರ ಇದ್ವಿಷೋ ಸಪತ್ನ ಸಮಾನ ಸಸ್ಕರಾತ್
1: ಯಸ್ತೇ ದ್ರಪ್ಸಸ್ಕಂದಾತಿ ಯಸ್ತೇ ಅಗ್ನ್ಯಾಶರ್ಗ್ರಾವಚ್ಯುತೋ ಧಿಷನಾಯೋರುಪಸ್ಥಾತ್ ಅಧ್ವರ್ಯೋರ್ವಾ ಪರಿವಾಯಃ ಪವಿತ್ರಾತ್ತಂತೇ ಜುಹೋ ಮಿಮನಾಸ ವಶತ್ಕೃತಜ್ಞ ಸ್ವಾಹ ದೇವಾನಾಮುತ್ಕ್ರಮ ನಮಸಿ ಉಪಯಾಮಗೃಹೀತೋಸಿ ಮಧಾವೇತ್ವೋಪಯಾಮಗೃಹೀತೋಸಿ ಮಾಧಾವಾಯತ್ವಾ ಉಪಯಾಮಗೃಹೀತೋಸಿ ಶುಕ್ರಾಯತ್ವೋಪಯಾಮಗೃಹೀತೋಸಿ ಶುಚಾಯೇತ್ವಾ ಉಪಯಾಮಗೃಹೀತೋಸಿ ನಭಾಸೇತ್ವೋಪಯಾಮಗೃಹೀತೋಸಿ ನಭಸ್ಯಾಯತ್ವಾ ಉಪಯಾಮಗೃಹೀತೋಸಿ ಶೇತ್ವೋಪಯಾಮಗೃಹೀತೋಸ್ಯೂರ್ಜೇತ್ವಾ ಉಪಯಾಮಗೃಹೀತೋಸಿ ಸಹಸೇತ್ವೋಪಯಾಮಗೃಹೀತೋಸಿ ಸಹಸ್ಯಾಯತ್ವಾ ಉಪಯಾಮಗೃಹೀತೋಸಿ ತಪಾಸೇತ್ವೋಪಯಾಮಗೃಹೀತೋಸಿ ತಪಸ್ಯಾಯತ್ವಾ ಉಪಯಾಮಗೃಹೀ

ತೇಣ ಚ ಮರುತ್ವತಾ ಚ ಮರುತ್ವತಾ ಮರುತ್ವತಾ ಚ ಮರುತ್ವತಾ ಮರುತ್ವತೇತಿ ಮರುತ್ವತಾ ಆದಿತ್ಯೇಭಿಶ್ಚ ಚಾದಿತ್ಯೇಭಿರಾದಿತ್ಯೇಭಿಶ್ಚ ರಾಜಭಿಃ ಚ ರಾಜಭೀರಾಜಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ ಓಂ ಉತತ್ಯಂತ್ಯಮುತೋತತ್ಯಂಚಮಸಂ ತ್ಯಂಚಮಸಂಚಮಸಂತ್ಯಂತ್ಯಂಚಮಸನ್ನವಂ ಚಮಸನ್ನವನ್ನವಂಚಮಸಂಚಮಸನ್ನವಂತ್ವಷ್ಟೂಃ ನವಂತ್ವಷ್ಟುಸ್ತ್ವಷ್ಟುರ್ನವನ್ನವಂತ್ವಷ್ಟುರ್ದೇವಸ್ಯ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಂ ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಮಿತಿ ನಿಹಿಕೃತಂ ಅಕರ್ತ ಚತುರಶ್ಚತುರೋ ಕರ್ತ ಅಕರ್ತ ಚತುರಃ ಪುನಃ ಚತುರಃ ಪುನಃ ಪುನಶ್ಚತುರಶ್ಚತುರಃ ಪುನಃ ಪುನರಿತಿ ಪುನಃ ತೇನೋ ನಸ್ತೇತೇ ನೋರತ್ನಾನಿ ನೋರತ್ನಾನಿ ರತ್ನಾನಿ ನೋ ನೋರತ್ನಾನಿ ಧತ್ತನ ರತ್ನಾನಿ ಧತ್ತನ ಧತ್ತನ ರತ್ನಾನಿ ರತ್ನಾನಿ ಧತ್ತನತ್ರಿಃ ಧತ್ತನತ್ರಿಸ್ತ್ರಿರ್ಧತ್ತನ ಧತ್ತ

ಅಗ್ನಿ ಸದಸ್ಪತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷಾ ಸದಸ್ಪತಿ ಇತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷೋ ರಕ್ಷ ಇಂದ್ರಾಗ್ನಿ ಇಂದ್ರಾಗ್ನಿ ರಕ್ಷ ಉಬ್ಜತಂ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ರಕ್ಷ ಉಬ್ಜತಂ ಉಬ್ಜತಂ ರಕ್ಷೋ ರಕ್ಷ ಉಬ್ಜತಂ ಉಬ್ಜತಮಿತ್ಯುಬ್ಜತಂ ಅಪ್ರಜಾಃ ಸಂತು ಸಂತ್ವಪ್ರಜಾ ಅಪ್ರಜಾಃ ಸಂತ್ವತ್ರಿಣಃ ಸಂತ್ವತ್ರಿಣೋ ತ್ರಿಣಃ ಸಂತು ಸಂತ್ವತ್ರಿಣಃ ಅತ್ರಿಣ ಇತ್ಯತ್ರಿಣಃ ತೇನ ಸತ್ಯೇನ ಸತ್ಯೇನ ತೇನ ತೇನ ಸತ್ಯೇನ ಜಾಗೃತಂ ಸತ್ಯೇನ ಜಾಗೃತಂ ಜಾಗೃತಂ ಸತ್ಯೇನ ಸತ್ಯೇನ ಜಾಗೃತಮಧಿ ಜಾಗೃತಮಧ್ಯಧಿ ಜಾಗೃತಂ ಜಾಗೃತ

ಕಣಮಿತಾಯ ನಮಃ, ಓಂ ಮಹರ್ಷಿವಂದಿತಾಯ ನಮಃ, ಓಂ ಪ್ರಕಾಶಾಯ ನಮಃ, ಓಂ ಸುಧರ್ಮಿನೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಮಯಾಯ ನಮಃ, ಓಂ ಜಗದ್ಬೀಜಾಯ ನಮಃ, ಓಂ ಹರಯೇ ನಮಃ, ಓಂ ಸೇವ್ಯಾಯ ನಮಃ, ಓಂ ಕ್ರತವೇ ನಮಃ, ಓಂ ಆಧಿಪತ್ಯಾಯ ನಮಃ, ಓಂ ಕಾಮಾಯ ನಮಃ, ಓಂ ಸ್ವರಾಯ ನಮಃ, ಓಂ ಯಶಸೇ ನಮಃ, ಓಂ ಪ್ರಚೇತಸೇ ನಮಃ, ಓಂ ಬ್ರಹ್ಮಮಯಾಯ ನಮಃ, ಓಂ ಸಕಲಾಯ ನಮಃ, ಓಂ ರುಕ್ಮವರ್ಣಾಯ ನಮಃ.

ಸಿಮಧೂಮತೀರ್ನ ಇಶಸ್ಕೃತಿ ಯತ್ತೇ ಸೋಮಾದಾಭ್ಯನ್ನ ಮಜಾಗೃಹಿತಸ್ಮೈ ತೇ ಸೋಮ ಸೋಮಾಯಸ್ವಾಹ ಸ್ವಾಹೋರ್ವಂತರಿಕ್ಷಮನ್ವೇ ಮಿಸ್ವಾಂಕೃತೋಸಿ ವಿಶ್ವೇಭ್ಯ ಇಂದ್ರಿಯೇಭ್ಯೋ ದಿವ್ಯೇಭ್ಯ ಪಾರ್ಥಿವೇಭ್ಯ ಮನಸ್ತ್ವಾಷ್ಟು ಸ್ವಾಹಾತ್ವಾ ಸ್ವಭವ ಸೂರ್ಯಾಯ ದೇವೇಭ್ಯಸ್ತ್ವಾಮರೀಚಿಪೇಭ್ಯೋ ದೇವಾಜ್ಞಶೋಯಸ್ಮೈ ತ್ವೇಳೇ ತತ್ಸತ್ಯಮೋಪರಿಪ್ಲುತ ಆಭಂಗೇನ ಹತೋಸೋ ಭಟ್ರಾನಾಯತ್ವಾ ವ್ಯಾನಾಯತ್ವಾ ಉಪಯಾಮ ಗೃಹೀತೋಸ್ಯಂತರ್ಯಚ್ಛ ಮಘವನ್ಪ

ಅಂತರಿಕ್ಷಂ ಸಜೂರ್ದೇವೇಭಿರವಾರೈಃ ಪರೈಶ್ಚಾಂತರ್ಯಾಮೇ ಮಾಘವನ್ಮಾದಯಸ್ವ ಸ್ವಾಹೋರ್ವಂತರಿಕ್ಷಮನ್ವೇ ಸ್ವಾಂಕೃತೋಸಿ ವಿಶ್ವೇಭ್ಯ ಇಂದ್ರಿಯೇಭ್ಯೋ ದಿವ್ಯೇಭ್ಯಃ ಪಾರ್ಥಿವೇಭ್ಯಃ ಮನಸ್ತ್ವ

ಸ್ವಾಯಸ್ತಿಮಕ್ತಾತರಂ ಮಹೇಮತಿ ಚೆನ್ನಾಮವಜಸಾಗರಾಮಹೇ ಕಶ್ಯಾಮಿದಂ ಯಸ್ವಾಂ ಭುವನಮಾಭಿದೇಹದಸ್ಯಾಂ ನೋ ದೇವಸ್ಥ ಪಿತಾ ಧರ್ಮಸಾವಿಷದೆ ಅಪ್ಸಂತರಮದಮಪ್ಸುಭೇ ನಿಜಮಪಾಮುದಪ್ರಶಸ್ತಿಷ್ಟಶ್ವಾಭವಕಮಾಜಿನಃ ಸ್ವಾಯುರ್ಭಾತ್ವಾನುರ್ಭಾತ್ವಾಗಂಧರ್ವಾತ್ಸಪ್ತವಿಗುಂಶತಿಃ